0: ಬಾಪ ಮಂದಿರಯ್ಯೋ
1: ಮಂದಿರಯ್ಯೋ
0: ಮಂದಿರಯ್ಯೋ ಲಕ್ಷ ಲಕ್ಷ ಲಕ್ಷ ಲಕ್ಷ ಬಾಲಯ್ಯ ರಾ.